0: ಸುತಿಶಾ ಪತಿ ಪಾದೌ ಪಾತು ದಿನಮಣಿ ಪಾತು ಮಿತ್ರೋಖಿಲಂ ವಪುಃ ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಚ್ಚ ಸನ್ನಿಭಂ ಸರ್ವ ರೋಗ ಭಯಾದಿಭ್ಯೋ ಮುಚ್ಯತೆ ನಾತ್ರ ಸಂಶಯ ಸಂವತ್ಸರಮುಪಾಸಿತ್ವಾ ಸಾಮ್ರಾಜ್ಯ ಪದವೀಂ ಲಭೇತ್.
1: ಶ್ರೀ ಗಣೇಶಾಯ ನಮಃ. ಅಥ ಶ್ರೀ ದೇವಿ ನಮಸ್ತೆ. ಶ್ರೀ ಕುಲದೇವಿ ಕುಲಾರಾಧ್ಯಾ ಕುಲೇಶ್ವರಿ ಕುಲ ಸಂರಕ್ಷಣಿ ಮಾತಾ ಕೌಲಿಕ ಜ್ಞಾನ ಪ್ರಕಾಶಿನಿ ವಂದೇ ಶ್ರೀ ಕುಲ ಪೂಜಯ ಕುಲಾಂಬಾ ಕುಲ ರಕ್ಷಿಣಿ ವೇದ ಮಾತಾ ಜಗನ್ಮಾತಾ ಲೋಕ ಮಾತಾ ಹಿತೈಷಿಣಿ ಆದಿಶಕ್ತಿ ಸಮುದ್ಭೂತ ಸಂಪೂರ್ಣ ಜಗತ್ ವಿಶ್ವಬಂಧಂ ಮಹಾಘೋರಂ ತ್ರಾಹೀರಂ ಶರಣಾಗತಂ ತ್ರೈಲೋಕ್ಯ ಹೃದಯಂ ಶೋಭೇ ದೇವಿ ತ್ವಂ ಪರಮೇಶ್ವರಿ ಭಕ್ತಾನುಗ್ರಹಕಾರಿಣಿ ತ್ವಂ ಕುಲದೇವಿ ನಮೋಸ್ತುತೇ ಮಹಾದೇವ ಪ್ರಿಯಂಕಾರಿ ಬಾಲನಂ ಹಿತಕಾರಿಣಿ ಕುಲವೃದ್ಧಿ ಕರೀ ಮಾತಾ ತ್ರಾಹಿ ಮಾಂ ಶರಣಾಗತಂ ಚಿದಗ್ರೀಮಂಡಲ ಸಂಭೂತ ರಾಜ್ಯವೈಭವಕಾರಿಣಿ ಪ್ರಕಟೀತಾಂ ಸುರೇಶಾನಿ ವಂದೇ ತ್ವಾಂ ರಾಜಗೌರವಂ ತ್ವದೀಯೇ ಕುಲೇ ಜಾತಃ ತ್ವಾಮೇವ ಶರಣಂ ಗತಃ ತ್ವತ್ವತ್ಸಲೋಹಂ ಆದ್ಯೇ ತ್ವಾಂ ರಕ್ಷ ರಕ್ಷಾಧುನಾ ಪುತ್ರಂ ದೇಹಿ ಧನಂ ದೇಹಿ ಸಾಮ್ರಾಜ್ಯಂ ಪ್ರದೇಹಿ ಮೇ ಸರ್ವದಾ ಅಸ್ಮಾಕಂ ಕುಲೇ ಭೂಯಾತೇ ಮಂಗಲಾನುಶಾಸನಂ ಕುಲಾಷ್ಟಕಮಿದಂ ಪುಣ್ಯಂ ನಿತ್ಯಂ ಯಃ ಸುಕೃತಿ ಪಠೇತ್ ತಸ್ಯ ವೃದ್ಧಿ ಕುಲೇ ಜಾತಃ ಪ್ರಸನ್ನಾ ಪರಮೇಶ್ವರಿ ಕುಲದೇವಿ ಸ್ತೋತ್ರಮಿದಂ ಸುಪುಣ್ಯಂ ಲಲಿತಂ ತಥಾ ಅರ್ಪಯಾಮಿ ಭವದ್ಮತ್ಯಾ ತ್ರಾಹಿ ಮಾಂ ಶಿವಗೇಹಿನಿ ಶ್ರೀ ಕುಲದೇವಿ ಸ್ತೋತ್ರಂ.